0: ಇದು ಆಕಾಶವಾಣಿಯ ಭಾರತೀಯ ಶಾಸ್ತ್ರೀಯ ಸಂಗೀತ ವಾಹಿನಿ ಅಮೃತ ವರ್ಷಿಣಿ ಎಫ್ಎಂ ಕಂಪನಾಂಕ 100.1 ಮೆಗಾಹರ್ಟ್ಸ್.
1: ನಾದಗಂಗೆಯ ನಿತ್ಯ ಪುಷ್ಕರ ಭಕ್ತಿ ಕುಸುಮಾಂಜಲಿ ಭಕ್ತಿ ಸಂಗೀತದ ಕಾರ್ಯಕ್ರಮಕ್ಕೆ ತಮಗೆಲ್ಲ ಆತ್ಮೀಯವಾದ ಸ್ವಾಗತ. ಚಂದನವಾಲಾ ಅವರು ಹಾಡಿರುವ ಜೇಡರ ದಾಸಿಮಯ್ಯ ಅವರ ಒಂದು ವಚನದೊಂದಿಗೆ ಕಾರ್ಯಕ್ರಮ ಪ್ರಾರಂಭ. ಮಣಿಗಳ ಸೂತ್ರದಂತೆ.
0: ವೆಲ್ಕಮ್ ಟು ಟುಡೇಸ್ ಡಿವೋಷನಲ್ ಮ್ಯೂಸಿಕ್ ಪ್ರೋಗ್ರಾಂ ಮಣಿಗಳ ಸೂತ್ರದಂತೆ, ರಿಟನ್ ಬೈ ಜೇಡರ ದಾಸಿಮಯ್ಯ, ಸಂಗ್ ಬೈ ಚಂದನವಾಲಾ.

0: ವಿನಾಯಕ ತೊರವಿ ಅವರ ದನಿಯಲ್ಲಿ ಪುರಂದರದಾಸರ ಒಂದು ರಚನೆ, ಯಶೋದೆಯೇ ಅಮ್ಮ ಎತ್ತಿಕೊಳ್ಳಮ್ಮ.
1: ಯಶೋದೆಯೇ ಅಮ್ಮ ಎತ್ತಿಕೊಳ್ಳಮ್ಮ, ರಿಟನ್ ಬೈ ಪುರಂದರದಾಸ, ಸಂಗ್ ಬೈ ವಿನಾಯಕ ತೊರವಿ.

0: ಉದಯದಲ್ಲೆದ್ದು ನಿಮ್ಮ ನೆನವೆನಯ್ಯ, ಅಕ್ಕ ಮಹಾದೇವಿಯವರ ವಚನವಿದು. ರಘು ಹೆಗಡೆ ಅವರ ದನಿಯಲ್ಲಿದೆ.
1: ರಘು ಹೆಗಡೆ ಪ್ರೆಸೆಂಟಿಂಗ್ ಉದಯದಲ್ಲೆದ್ದು ನಿಮ್ಮ ನೆನವೆನಯ್ಯ, ರಿಟನ್ ಬೈ ಅಕ್ಕ ಮಹಾದೇವಿ.

0: ತೇಲಿಸೋ ಇಲ್ಲ ಮುಳುಗಿಸೋ, ಪುರಂದರದಾಸರ ರಚನೆ ಇದು. ಪಿ ಎಸ್ ವಸಂತ ಅವರ ದನಿಯಲ್ಲಿದೆ.
1: ತೇಲಿಸೋ ಇಲ್ಲ ಮುಳುಗಿಸೋ, ರಿಟನ್ ಬೈ ಪುರಂದರದಾಸ, ಸಾಂಗ್ ಬೈ ಪಿ ಎಸ್ ವಸಂತ.

0: ಎಂ ವೆಂಕಟೇಶ್ ಕುಮಾರ್ ಅವರು ಹಾಡಿರುವ ಶ್ರೀಪಾದರಾಯರ ಒಂದು ರಚನೆ, ಭಕ್ತಿ ಬೇಕು ವಿರಕ್ತಿ ಬೇಕು.
1: ಭಕ್ತಿ ಬೇಕು ವಿರಕ್ತಿ ಬೇಕು, ರಿಟನ್ ಬೈ ಶ್ರೀಪಾದರಾಯ, ಸಂಗ್ ಬೈ ಎಂ ವೆಂಕಟೇಶ್ ಕುಮಾರ್.

0: ಮತ್ತಾರ ಹಂಗುಂಟೆ. ಲಿಂಗಮ್ಮ ಅವರ ರಚನೆ ಇದು, ಸದಾಶಿವ ಪಾಟೀಲ್ ಹಾಡಿದ್ದಾರೆ.
1: ನಿಶ್ಚಿಂತನಾದವಂಗೆ ಮತ್ತಾರ ಹಂಗುಂಟೆ, ರಿಟನ್ ಬೈ ಲಿಂಗಮ್ಮ, ಸಂಗ್ ಬೈ ಸದಾಶಿವ ಪಾಟೀಲ್.

0: ನಿರ್ಮಲ ಕರ್ಮವಧು ಸದ್ಗತಿಗೆ ಸಿದ್ದರಾಮರ ರಚನೆ ಕೇಳಿ ಟಿವಿ ರಾಮಪ್ರಸಾದ್ ಹಾಗೂ ಕೆಜಿ ರಾಮಸ್ವಾಮಿ ಅವರ ದನಿಯಲಿದೆ.
1: ನೌ ಟಿವಿ ರಾಮಪ್ರಸಾದ್ ಅಂಡ್ ಕೆಜಿ ರಾಮಸ್ವಾಮಿ ಪ್ರೆಸೆಂಟಿಂಗ್ ಅ ಕಂಪೋಸಿಷನ್ ಆಫ್ ಸಿದ್ದರಾಮ ನಿರ್ಮಲ ಕರ್ಮವಧು ಸದ್ಗತಿಗೆ.

0: ಸ್ವಾಗತಂ ಕೃಷ್ಣ ಶ್ರೀಪಾದರಾಯರ ಒಂದು ರಚನೆ ಪಿ ರಮಾ ಅವರ ದನಿಯಲ್ಲಿದೆ.
1: ಸ್ವಾಗತಂ ಕೃಷ್ಣ, ಸಂಗ್ ಬೈ ಪಿ ರಮಾ, ರಿಟನ್ ಬೈ ಶ್ರೀಪಾದರಾಯ.

0: ಶಾಂತಾ ಜಯತೀರ್ಥ ಹಾಗೂ ಸಂಗಡಿಗರು ಹಾಡಿರುವ ಅಲ್ಲಮ ಪ್ರಭುಗಳ ಒಂದು ವಚನ ಸುತ್ತಿ ಸುತ್ತಿ ಬಂದಡಿಲ್ಲ.
1: ಶಾಂತಾ ಜಯತೀರ್ಥ ಅಂಡ್ ಕೋರಸ್ ಪ್ರೆಸೆಂಟಿಂಗ್ ಅ ಕಾಂಪೋಸಿಷನ್ ಆಫ್ ಅಲ್ಲಮ ಪ್ರಭು ಸುತ್ತಿ ಸುತ್ತಿ ಬಂದಡಿಲ್ಲ.

0: ಭಕ್ತಿ ಕುಸುಮಾಂಜಲಿ ಭಕ್ತಿ ಸಂಗೀತದ ಕಾರ್ಯಕ್ರಮವನ್ನು ಇದುವರೆಗೆ ಕೇಳುತ್ತಿದ್ದೀರಿ. ಇಂದಿನ ಈ ಹೊತ್ತಿನ ಭಕ್ತಿ ಸಂಗೀತದ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ.
1: Dear listeners, in today's program, you just heard various compositions rendered by various artists. This program was a contribution of Akashwani Bengaluru, Anytime, Indian Music.

0: ಇದು ಆಕಾಶವಾಣಿಯ ಭಾರತೀಯ ಶಾಸ್ತ್ರೀಯ ಸಂಗೀತ ವಾಹಿನಿ ಅಮೃತ ವರ್ಷಿಣಿ ಎಫ್ಎಂ ಕಂಪನಾಂಕ 100.1 ಮೆಗಾಹರ್ಟ್ಸ್ಗಳು. ಇನ್ನೀಗ ಅಮೃತ ಗುರುಕುಲ ಸಂಗೀತ ಪಾಠ ನಡೆಸಿಕೊಡುತ್ತಾರೆ ಅಮೃತ ವೆಂಕಟೇಶ್. ಭಾಗವಹಿಸುವ ವಿದ್ಯಾರ್ಥಿನಿ ಶಾರದಾ ಎಂ.
1: ನಮಸ್ತೆ ಮೇಡಮ್. ನಮಸ್ತೆ ಶಾರದಾ. ಕಳೆದ ತರಗತಿಯಲ್ಲಿ ಗಂಗೆಯ ವಸನಧರ ಹಮೀರ್ ಕಲ್ಯಾಣಿ ರಾಗ ಹಾಡರಲ್ಲಿ ಮೊದಲನೇ ಮತ್ತು ಎರಡನೆಯ ಸಂಗತಿ ಆಯಿತು ಪಲ್ಲವಿನಲ್ಲಿ.
2: ಹೌದು,
1: ಆ ಎರಡು ಸಂಗತಿಯನ್ನು ಎರಡೆರಡು ಸಲ ಹಾಡಿ ಆಮೇಲೆ ಮುಂದುವರಿಸೋಣ.

0: ಪಲ್ಲವಿ ಮುಗಿಸುವಾಗ ನವಜಲದ ಅಂಗನಲ್ಲಾದರೂ ಮುಗಿಸ್ಬೋದು, ಇಲ್ಲಾಂದ್ರೆ ಗಂಗೆಯ ಮೊದಲನೇ ಸಂಗತಿ ಹಾಡ್ಬಿಟ್ಟು ವಸನ ಧರ ಅಲ್ಲಾದರೂ ಮುಗಿಸ್ಬೋದು.
1: ಸರಿ,
0: ಈಗ ಅನುಪಲ್ಲವಿಯ ಸಾಹಿತ್ಯ ಬರ್ಕೊಳ್ಳಿ. ರಂಗಸ್ಥಲ
1: ರಂಗಸ್ಥಲ
0: ಫಣಿಫಣ
1: ಫಣಿಫಣ
0: ರಂಗಸ್ಥಲ ಫಣಿಫಣ
1: ರಂಗಸ್ಥಲ ಫಣಿಫಣ
0: ರಾಮಣೀಯಕ
1: ರಮಣೀಯಕ
0: ರಾಮಣೀಯಕ ಅಂತ ಬರ್ಕೊಳ್ಳಿ.
1: ರಾಮಣೀಯಕ
0: ಗುಣಾಲಯ
1: ಗುಣಾಲಯ
0: ಮುರಹರ
1: ಮುರಹರ
0: ರಂಗಸ್ಥಲ
1: ರಂಗಸ್ಥಲ
0: ಫಣಿಫಣ
1: ಫಣಿಫಣ
0: ರಾಮಣೀಯಕ
1: ರಾಮಣೀಯಕ
0: ಗುಣಾಲಯ
1: ಗುಣಾಲಯ
0: ಮುರಹರ
1: ಮುರಹರ.
0: ಕಾಳಿಂಗನ ತಲೆಯನ್ನು ಕೃಷ್ಣ ರಂಗಮಂಚ ಥರ ಉಪಯೋಗಿಸ್ತಾನೆ. ರಂಗಸ್ಥಲ ಫಣಿಫಣ ರಮಣೀಯವಾದ ಗುಣಗಳಿರುವನು, ರಾಮಣೀಯಕ ಗುಣಾಲಯ ಮುರಹರ. ಈಗ ಅನುಪಲ್ಲವಿ ಮೊದಲನೇ ಸಂಗತಿಗೆ ಸ್ವರ ಹೇಳ್ತೀನಿ. ಅನುಪಲ್ಲವಿ ಎರಡು ಕೌಂಟ್ ಆದಮೇಲೆ ಸ್ಟಾರ್ಟ್ ಆಗುತ್ತೆ. ವಿಳಂಬ ಕಾಲದಲ್ಲಿ ಎರಡು ಕೌಂಟ್ ಆ್ಯಂಡ್ ಮಧ್ಯಮ ಕಾಲದಲ್ಲಿ ನಾಲ್ಕು ಅಕ್ಷರ.

0: ಇಲ್ಲಿ ಶಬ್ದದಲ್ಲಿ ನಿಲ್ಸ್ಬಿಟ್ಟು ಅಕಾರ ಮಾಡ್ಬೋದು ಸ್ವಲ್ಪ, ಆಮೇಲೆ ರಂಗಸ್ಥಳಗೆ ವಾಪಸ್ ಬರ್ಬೋದು. ಅನುಪಲ್ಲವಿಯ ಎರಡನೇ ಸಂಗತಿಯಿಂದ ಮುಂದಿನ ತರಗತಿಯಲ್ಲಿ ಹೇಳ್ಕೊಡ್ತೀನಿ
1: ಸರ್. ಇದುವರೆಗೆ ಅಮೃತ ಗುರುಕುಲ ಸಂಗೀತ ಪಾಠ ಕೇಳಿದಿರಿ. ನಡೆಸಿಕೊಟ್ಟವರು ಅಮೃತ ವೆಂಕಟೇಶ್, ಭಾಗವಹಿಸಿದ ವಿದ್ಯಾರ್ಥಿನಿ ಶಾರದಾ ಎಂ. ಈ ಕಾರ್ಯಕ್ರಮ ಅಮೃತ ವರ್ಷಿಣಿ ಸಂಗೀತ ವಾಹಿನಿಯ ಕೊಡುಗೆ.

0: ಮಕ್ಕಳು. ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಕೇಳಿ ಪಂಡಿತ್ ಕೈವಲ್ಯ ಕುಮಾರ್ ಗುರವ್ ಅವರಿಂದ ಗಾಯನ, ರಾಗ್ ಭಟಿಯಾರ್, ಖಯಾಲ್ ವಿಲಂಬಿತ್ ಏಕ್ತಾಳ್, ಉಚಿತ ಗಯಿ, ಧೃತ್ ತೀನ್ತಾಲ್, ತನಿಕ ಸುನೇರಿ.
1: ಹಿಂದೂಸ್ತಾನಿ ವೋಕಲ್ ರೆಸೈಟಲ್ ಬೈ ಪಂಡಿತ್ ಕೈವಲ್ಯ ಕುಮಾರ್ ಗುರವ್, ರಾಗ್ ಭಟಿಯಾರ್, ಖ್ಯಾಲ್ ವಿಲಂಬಿತ್ ಏಕ್ತಾಲ್, ಉಚಿತ ಗಯಿ, ಧೃತ್ ತೀನ್ತಾಲ್, ತನಿಕ ಸುನೇರಿ.

0: ಪಂಡಿತ್ ಕೈವಲ್ಯ ಕುಮಾರ್ ಗುರವ್ ಅವರ ಗಾಯನವನ್ನು ಆಸ್ವಾದಿಸುತ್ತಿರುವಿರಿ. ಪಕ್ಕವಾದ್ಯದಲ್ಲಿ ತಬಲಾ ಸಾಥ್ ಸೂರಜ್ ಪುರಂದರೆ, ಹಾರ್ಮೋನಿಯಂ ಡಿ ಕುಮಾರ್ ದಾಸ್. ಕಾರ್ಯಕ್ರಮವನ್ನು ಮುಂದುವರೆಸುತ್ತಾ ಇನ್ನೀಗ ರಾಗ್ ಮಧುಮತ್ ಸಾರಂಗ್, ಖಯಾಲ್ ವಿಲಂಬಿತ್ ಏಕ್ತಾಲ್ ಮೇಲಾ ರಂಗೀಲಾ, ಧೃತ್ ತಾಲ್ ರಂಗ್ ದೇ ರಂಗ್ ದೇ.
1: ಯು ಆರ್ ಲಿಸ್ನಿಂಗ್ ಟು ವೋಕಲ್ ರಿಸೈಟಲ್ ಬೈ ಪಂಡಿತ್ ಕೈವಲ್ಯ ಕುಮಾರ್ ಗುರವ್. ಹಿ ಈಸ್ ಅಕಂಪನಿಡ್ ಆನ್ ತಬಲಾ ಬೈ ಶ್ರೀ ಸೂರಜ್ ಪುರಂದರೆ, ಹಾರ್ಮೋನಿಯಂ ಬೈ ಶ್ರೀ ಡಿ ಕುಮಾರ ದಾಸ್. ಕಂಟಿನ್ಯೂಯಿಂಗ್ ದಿ ಕಾನ್ಸರ್ಟ್ ನೌ ಲಿಸನ್ ಟು ರಾಗ್ ಮಧುಮತ್ ಸಾರಂಗ್, ಖ್ಯಾಲ್ ವಿಲಂಬಿತ್ ಏಕತಾಲ್ ಮೇಲಾ ರಂಗೀಲಾ, ಧೃತ್ ತಾಲ್ ರಂಗದೇ ರಂಗದೇ.

0: ಇದುವರೆಗೆ ಪಂಡಿತ್ ಕೈವಲ್ಯ ಕುಮಾರ್ ಗುರವ್ ಅವರ ಗಾಯನ ಕೇಳಿದಿರಿ. ಪಕ್ಕವಾದ್ಯದಲ್ಲಿ ತಬಲಾ ಸಾತ್ ಪಂಡಿತ್ ರಘುನಾಥ್ ನಾಕೋಡ್, ಹಾರ್ಮೋನಿಯಂ ಡಿ ಕುಮಾರ್ ದಾಸ್. ಈ ಕಾರ್ಯಕ್ರಮ ಆಕಾಶವಾಣಿ ಧಾರವಾಡ ಕೇಂದ್ರದ ಕೊಡುಗೆ.
1: ಯು ಆರ್ ಲಿಸ್ನಿಂಗ್ ಟು ವೋಕಲ್ ರಿಸೈಟಲ್ ಬೈ ಪಂಡಿತ್ ಕೈವಲ್ಯ ಕುಮಾರ್ ಗುರವ್. ಹಿ ವಾಸ್ ಅಕಂಪನಿಡ್ ಆನ್ ತಬಲಾ ಬೈ ಪಂಡಿತ್ ರಘುನಾಥ್ ನಾಕೋಡ್, ಹಾರ್ಮೋನಿಯಂ ಬೈ ಶ್ರೀ ಡಿ ಕುಮಾರ್ ದಾಸ್.
2: This program is the contribution of Akashvani Dharwad, Anytime Indian Music.

0: ಇದು ಆಕಾಶವಾಣಿಯ ಭಾರತೀಯ ಶಾಸ್ತ್ರೀಯ ಸಂಗೀತ ವಾಹಿನಿ ಅಮೃತವರ್ಷಿಣಿ ಎಫ್ಎಂ ಕಂಪನಾಂಕ 100.1 ಮೆಗಾಹರ್ಟ್ಸ್ಗಳು.
1: ಇಂದಿನ ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಸಂಗೀತ ಪ್ರಿಯರೇ, ಇಂದಿನ ಕಾರ್ಯಕ್ರಮದಲ್ಲಿ ಪ್ರಸಾರ ಮಾಡುತ್ತಿದ್ದೇವೆ ಎಚ್ಎಂ ಸ್ಮಿತಾ ಅವರ ವಯೋಲಿನ್ ವಾದನ. ಮೃದಂಗ ಸಹಕಾರದಲ್ಲಿ ಎಂ ಗುರುರಾಜ್, ಮೋರ್ಚಿಂಗ್ ಜಿ ಲಕ್ಷ್ಮೀನಾರಾಯಣ್ ಅವರಿಂದ. ಮೊದಲಿಗೆ ಕೇಳಿ ವರ್ಣ ಚಲಮೇಲ. ನಾಟಕುರಂಜಿರಾಗ ಆದಿತಾಳದಲ್ಲಿದೆ. ರಚನೆ ಮುಲೈ ವಿಟ್ಟು ರಂಗಸ್ವಾಮಿ ನಟ್ಟುವನರ್. ವೆಲ್ಕಮ್ ಟು ಟುಡೇಸ್ ಕರ್ನಾಟಿಕ್ ಕ್ಲಾಸಿಕಲ್ ಮ್ಯೂಸಿಕ್ ಪ್ರೋಗ್ರಾಂ. ಡಿಯರ್ ಲಿಸ್ನರ್ಸ್, ಇನ್ ಟುಡೇಸ್ ಪ್ರೋಗ್ರಾಂ ವಿ ಬ್ರಿಂಗ್ ಯು ವಯೋಲಿನ್ ರಿಸೈಟಲ್ ಬೈ ಎಚ್ ಎಂ ಸ್ಮಿತಾ. ಅಕಂಪನಿಸ್ ಆರ್ ಆನ್ ದ ಮೃದಂಗಂ ಎಂ ಗುರುರಾಜ್, ಆನ್ ದ ಮೋರ್ಚಿಂಗ್ ಜಿ ಲಕ್ಷ್ಮೀನಾರಾಯಣ್. ಟು ಬಿಗಿನ್ ವಿತ್ ವರ್ಣ ಚಲಮೇಲ, ಸೆಟ್ ಟು ನಾಟಕುರಂಜಿರಾಗ ಆದಿತಾಳ, ರಿಟನ್ ಬೈ ಮುಲೈ ವಿಟ್ಟು ರಂಗಸ್ವಾಮಿ ನಟುವನ್ನರ್.

ಎನ್ನಗಾನು ರಾಮಭಜನ ಭದ್ರಾಚಲ ರಾಮದಾಸ್ ಅವರ ರಚನೆ, ಪಂತುವರಾಳಿ ರಾಗ ರೂಪಕ ತಾಳ. ಎನ್ನಗಾನು ರಾಮಭಜನ ರಿಟನ್ ಬೈ ಭದ್ರಾಚಲ ರಾಮದಾಸ್, ಸೆಟ್ಟು ಪಂತುವರಾಳಿ ರಾಗ ರೂಪಕ ತಾಳ.

ಎಚ್ಎಂ ಸ್ಮಿತಾ ಅವರ ವಯೋಲಿನ್ ವಾದನ ಆಲಿಸುತ್ತಿದ್ದೀರಿ. ಮೃದಂಗ ಸಹಕಾರದಲ್ಲಿ ಎಂ ಗುರುರಾಜ್, ಮೋರ್ಚಿಂಗ್ ಜಿ ಲಕ್ಷ್ಮೀನಾರಾಯಣ್. ಕಾರ್ಯಕ್ರಮವನ್ನು ಮುಂದುವರಿಸುತ್ತ ಈಗ ಪಟ್ನಂ ಸುಬ್ರಹ್ಮಣ್ಯ ಅಯ್ಯರ್ ಅವರ ರಚನೆ ಸಾಮರಾಗ ಆದಿತಾಳ. ಮರವಕವೇ ಓ ಮನಸ. Dear listeners, you are listening to violin recital by H.M. Smita. She is accompanied on the mridangam by M. Gururaj, on the marching G. Lakshminarayan. Continuing the program, now let us listen to composition of Patnam Subramanya Iyer, set to Samaraga Aditala, Maravakave Omanasa.

ತ್ಯಾಗರಾಜರ ಕೃತಿ ಭೈರವಿರಾಗ ಆದಿತಾಳದಲ್ಲಿದೆ. ಕೊಲುವಯ್ಯುನ್ನಾಡೆ ಕೊಲುವಯ್ಯುನ್ನಾಡೆ ರಿಟರ್ನ್ ಬೈ ತ್ಯಾಗರಾಜ ಸೆಟ್ಟು ಭೈರವಿರಾಗ ಆದಿತಾಳ.

0: ಇದುವರೆಗೂ ಎಚ್ಎಂ ಸ್ಮಿತಾ ಅವರಿಂದ ವಯೋಲಿನ್ ವಾದನ ಆಲಿಸಿದ್ರಿ. ಮೃದಂಗ ಸಹಕಾರ ನೀಡಿದವರು ಎಂ ಗುರುರಾಜ್, ಮೋರ್ಚಿಂಗ್ ಜಿ ಲಕ್ಷ್ಮೀನಾರಾಯಣ್. ಇದು ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ. ಜಿ ಲಿಸನರ್ಸ್, ಇನ್ ಟುಡೇಸ್ ಪ್ರೋಗ್ರಾಮ್ ಯು ಜಸ್ಟ್ ಹರ್ಡ್ ವಯೋಲಿನ್ ರಿಸೈಟಲ್ ಬೈ ಎಚ್ ಎಂ ಸ್ಮಿತಾ. ಶಿ ವಾಸ್ ಅಕಂಪನೀಡ್ ಆನ್ ದ ಮೃದಂಗಂ ಬೈ ಎಂ ಗುರುರಾಜ್, ಆನ್ ದ ಮೋರ್ಚಿಂಗ್ ಜಿ ಲಕ್ಷ್ಮೀನಾರಾಯಣ್. ದಿಸ್ ಪ್ರೋಗ್ರಾಮ್ ಇಸ್ ಅ ಕಾಂಟ್ರಿಬ್ಯೂಷನ್ ಆಫ್ ಆಕಾಶವಾಣಿ ಬೆಂಗಳೂರು. ಎನಿ ಟೈಮ್ ಇಂಡಿಯನ್ ಮ್ಯೂಸಿಕ್.
1: ಇದು ಆಕಾಶವಾಣಿಯ ಭಾರತೀಯ ಶಾಸ್ತ್ರೀಯ ಸಂಗೀತ ವಾಹಿನಿ ಅಮೃತವರ್ಷಿಣಿ. ಎಫ್ಎಂ ಕಂಪನಾಂಕ 100.1 ಮೆಗಾಹರ್ಟ್ಸ್ಗಳು.
2: ಆಕಾಶವಾಣಿ ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಈಗ ಕೇಳಿ ಪಂಡಿತ್ ರಸಿಕ್ ಲಾಲ್ ಅಂಧಾರಿಯಾ ಅವರ ಗಾಯನ. ರಾಗ್ ಭೂಪಾಲಿ ತೋಡಿ, ಖ್ಯಾಲ್ ವಿಲಂಬಿತ್ ರೂಪಕ್ ತಾಲ್, ತೇರೋ ನಾಮ, ಧೃತ್ ತೀನ್ ತಾಲ್ನಲ್ಲಿ ಕೈಸೆ ಗೀಜಾವಾ.
3: ಲಿಸನ್ ಟು ವೋಕಲ್ ರಿಸೈಟಲ್ ಬೈ ಪಂಡಿತ್ ರಸಿಕ್ ಲಾಲ್ ಅಂಧಾರಿಯಾ. ರಾಗ್ ಭೂಪಾಲಿ ತೋಡಿ, ರೂಪಕ್ ತಾಲ್, ತೇರೋ ನಾಮ, ಧೃತ್ ತೀನ್ ತಾಲ್, ಕೈಸೆ ರಿಝಾಉಂ.

0: ಇದುವರೆಗೆ ಪಂಡಿತ್ ರಸಿಕಲಾಲ್ ಅಂಧೇರಿಯಾ ಅವರಿಂದ ಹಿಂದೂಸ್ತಾನಿ ಗಾಯನ ಕೇಳಿದಿರಿ. ತಬಲಾ ಸಾಥಿ ಪಂಡಿತ್ ರಘುನಾಥ್ ನಾಕೋಡ್, ಹಾರ್ಮೋನಿಯಂ ಸಾಥ್ ನೀಡಿದವರು ವಸಂತ ಕನಕಾಪುರ್. ಈ ಕಾರ್ಯಕ್ರಮವನ್ನು ಮುಂದುವರೆಸುತ್ತಾ ಈಗ ಕೇಳಿ ರಾಗ್ ಜೈ ಜೈವಂತಿ. ಖ್ಯಾಲ್ ವಿಲಂಬಿತ್ ಏಕ್ ತಾಲ್ನಲ್ಲಿ ಲಾರಾ ಮೇ ಸಜನಿ, ಧೃತ ತೀನ್ ತಾಲ್ನಲ್ಲಿ ವಿನತಿ ಕಾ ಕರಿಯೇ.
1: ಯು ಆರ್ ಲಿಸ್ನಿಂಗ್ ಟು ವೋಕಲ್ ರಿಸೈಟಲ್ ಬೈ ಪಂಡಿತ್ ರಸಿಕ್ ಲಾಲ್ ಅಂಧಾರಿಯಾ. ಹಿ ಈಸ್ ಅಕಂಪನಿಡ್ ಆನ್ ತಬ್ಲಾ ಬೈ ಪಂಡಿತ್ ರಘುನಾಥ್ ನಾಕೋಡ್ ಅಂಡ್ ಹಾರ್ಮೋನಿಯಂ ಬೈ ಶ್ರೀ ವಸಂತ ಕನಕಾಪುರ್. ಕಂಟಿನ್ಯೂಯಿಂಗ್ ದ ಕಾನ್ಸರ್ಟ್ ನೌ ಲಿಸನ್ ಟು ರಾಗ್ ಜೈ ಜಯವಂತಿ. ಖ್ಯಾಲ್ ವಿಲಂಬಿತ್ ಏಕ್ ತಾಲ್ ಲಾರಾ ಮೈ ಸಜನಿ, ಧೃತ್ತೀನ್ ತಾಲ್ ವಿನತಿ ಕಾ ಕರಿಯೇ.

0: ಇದುವರೆಗೆ ಪಂಡಿತ್ ರಸಿಕ್ಲಾಲ್ ಅಂಧಾರಿಯಾ ಅವರಿಂದ ಗಾಯನ ಕೇಳಿದಿರಿ. ತಬಲಾ ಸಾಥ್ ನೀಡಿದವರು ಪಂಡಿತ್ ರಘುನಾಥ ನಾಕೋಡ್. ಹಾರ್ಮೋನಿಯಂ ಸಾಥ್ ನೀಡಿದವರು ವಸಂತ ಕನಕಾಪುರ್. ಈ ಕಾರ್ಯಕ್ರಮ ಆಕಾಶವಾಣಿ ಧಾರವಾಡ ಕೇಂದ್ರದ ಕೊಡುಗೆ.
1: ಯು ಆರ್ ಲಿಸ್ನಿಂಗ್ ಟು ವೋಕಲ್ ರಿಸೈಟಲ್ ಬೈ ಪಂಡಿತ್ ರಸಿಕ್ಲಾಲ್ ಅಂಧಾರಿಯಾ. ಹಿ ವಾಸ್ ಅಕಂಪನಿಡ್ ಆನ್ ತಬ್ಲಾ ಬೈ ಪಂಡಿತ್ ರಘುನಾಥ್ ನಾಕೋಡ್ ಅಂಡ್ ಹಾರ್ಮೋನಿಯಂ ಬೈ ಶ್ರೀ ವಸಂತ ಕನಕಾಪುರ್.
2: This program is the contribution of Akashvani Dharwad. Anytime Indian music.

0: ಇದು ಆಕಾಶವಾಣಿಯ ಭಾರತೀಯ ಶಾಸ್ತ್ರೀಯ ಸಂಗೀತ ವಾಹಿನಿ ಅಮೃತವರ್ಷಿಣಿ ಎಫ್ಎಂ ಕಂಪನಾಂಕ 100.1 ಮೆಗಾಹರ್ಟ್ಸ್ಗಳು.
1: ಇಂದಿನ ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಸಂಗೀತ ಪ್ರಿಯರೇ, ಇಂದಿನ ಕಾರ್ಯಕ್ರಮದಲ್ಲಿ ಕೇಳೋಣ ವಿದ್ವಾನ್ ವಿ ದೇಶಿಕಾಚಾರ್ ಅವರ ಕೊಳಲು ವಾದನ. ಪಕ್ಕವಾದ್ಯದಲ್ಲಿ ವೈಲಿನ್ ಸಹಕಾರ ಎಸ್ ಮಹದೇವಪ್ಪ, ಮೃದಂಗ ಎಂಆರ್ ರಾಜಪ್ಪ, ಮೋರ್ಚಿಂಗ್ ವಿದ್ವಾನ್ ಎಂ ಗುರುರಾಜ್. ತ್ಯಾಗರಾಜರ ರಚನೆಯೊಂದಿಗೆ ಕಾರ್ಯಕ್ರಮದ ಆರಂಭ ಮಾಯಾ ಮಾಳವ ಗೌಳರಾಗ ರೂಪಕ ತಾಳದಲ್ಲಿದೆ ತುಳಸೀದಳ. ವೆಲ್ಕಮ್ ಟು ಟುಡೇಸ್ ಕರ್ನಾಟಿಕ್ ಕ್ಲಾಸಿಕಲ್ ಮ್ಯೂಸಿಕ್ ಪ್ರೋಗ್ರಾಮ್. ಡಿಯರ್ ಲಿಸ್ನರ್ಸ್, ಇನ್ ಟುಡೇಸ್ ಪ್ರೋಗ್ರಾಮ್ ವಿ ಬ್ರಿಂಗ್ ಯು ಫ್ಲೂಟ್ ರಿಸೈಟಲ್ ಬೈ ವಿದ್ವಾನ್ ವಿ ದೇಶಿಕಾಚಾರ್. ಈಸ್ ಅಕಂಪನೀಡ್ ಆನ್ ದ ವಯಲಿನ್ ಬೈ ಎಸ್ ಮಹದೇವಪ್ಪ, ಆನ್ ದ ಮೃದಂಗಂ ಎಂಆರ್ ರಾಜಪ್ಪ, ಆನ್ ದ ಮೋರ್ಚಿಂಗ್ ವಿದ್ವಾನ್ ಎಂ ಗುರುರಾಜ್. ವಿದ್ವಾನ್ ವಿ ದೇಶಿಕಾಚಾರ್ ಬಿಗಿನ್ಸ್ ಎಸ್ flute recital with the composition of Tyagaraja set to Maya Malava Gaularaga Rupakatala Tulasi Dala.

ಓ ಜಗದಂಬ ಶಮಶಾಸ್ತ್ರಿಗಳ ಈ ರಚನೆ ಆನಂದ ಭೈರವಿರಾಗ ಆದಿತಾಳದಲ್ಲಿದೆ. ಓ ಜಗದಂಬ ರಿಟನ್ ಬೈ ಶಮಶಾಸ್ತ್ರಿ, ಸೆಟ್ ಟು ಆನಂದ ಭೈರವಿರಾಗ ಆದಿತಾಳ.

ವಿದ್ವಾನ್ ವಿ ದೇಶಿಕಾಚಾರ್ ಅವರ ಕೊಳಲು ವಾದನ ಆಲಿಸುತ್ತಿದ್ದೀರಿ. ವಯಲಿನ್ ಸಹಕಾರದಲ್ಲಿ ಎಸ್ ಮಹಾದೇವಪ್ಪ, ಮೃದಂಗ ಎಂಆರ್ ರಾಜಪ್ಪ, ಮೋರ್ಚಿಂಗ್ ವಿದ್ವಾನ್ ಎಂ ಗುರುರಾಜ್. ಕಾರ್ಯಕ್ರಮವನ್ನು ಮುಂದುವರೆಸುತ್ತಾ ಈಗ ತ್ಯಾಗರಾಜರ ರಚನೆ ಪೂರ್ವಿ ಕಲ್ಯಾಣಿ ರಾಗ ರೂಪಕತಾಳದಲ್ಲಿದೆ, ಜ್ಞಾನ ಮೊಸಗರಾದ. Dear listeners, you are listening to flute recital by Vidwan V. Deshikachar. Accompanists are on the violin S. Mahadevappa, on the mridangam M. R. Rajappa, on the marching Vidwan M. Gururaj. Continuing the program, now let us listen to a composition of Tyagaraja set to Porvi Kalyani Raga Rupakatala Jnana Mosagarada.

ತ್ಯಾಗರಾಜರ ಮತ್ತೊಂದು ಕೃತಿ ಶ್ರೀರಂಜನಿರಾಗ ಆದಿತಾಳ ಮಾರುಬಲ್ಕ. ಮಾರುಬಲ್ಕ ಒನ್ ಮೋರ್ ಕಾಂಪೋಸಿಷನ್ ಆಫ್ ತ್ಯಾಗರಾಜ ಸೆಟ್ ಟು ಶ್ರೀರಂಜನಿರಾಗ ಆದಿತಾಳ.

ಪುರಂದರದಾಸರ ದೇವರನಾಮದೊಂದಿಗೆ ಕಾರ್ಯಕ್ರಮದ ಸಂಪನ್ನ ಜಗದೋದ್ಧಾರನ ಕಾಪಿರಾಗ ಆದಿತಾಳ. ವಿದ್ವಾನ್ ವಿ ದೇಶಿಕಾಚಾರ್ ಕನ್ಕ್ಲೂಡ್ಸ್ ಹಿಸ್ ಫ್ಲೂಟ್ ರಿಸೈಟಲ್ ವಿತ್ ದೇವರನಾಮ ರಿಟನ್ ಬೈ ಪುರಂದರದಾಸ ಸೆಟ್ ಟು ಕಾಪಿರಾಗ ಆದಿತಾಳ ಜಗದೋದ್ಧಾರನಾ.

ಇದುವರೆಗೂ ವಿದ್ವಾನ್ ವಿ ದೇಶಿಕಾಚಾರ್ ಅವರ ಕೊಳಲು ವಾದನ ಆಲಿಸಿದ್ರಿ. ವಯಲಿನ್ ಸಹಕಾರ ನೀಡಿದವರು ಎಸ್ ಮಹದೇವಪ್ಪ, ಮೃದಂಗ ಎಂಆರ್ ರಾಜಪ್ಪ, ಮೋರ್ಚಿಂಗ್ ವಿದ್ವಾನ್ ಎಂ ಗುರುರಾಜ್. ಇದು ಆಕಾಶವಾಣಿ ಬೆಂಗಳೂರು ಕೇಂದ್ರದ ಪ್ರಸ್ತುತಿ. Dear listeners, in today's program you just heard flute recital by Vidwan V. Deshikachar. Accompanies were on the violin S. Mahadevappa, on the mridangam M. R. Rajappa, on the marching Vidwan M. Guru Raj. This program is a contribution of Akashvani Bengaluru, anytime Indian music.

ಸೆಂಟು ಕಾದಂಬರಿ ಪ್ರಿಯೇ ಎಂದಾಗ ಮೋಹನ ಸೆಟ್ಟು ಶ್ರದ್ಧೆ ಕೊಡುತ್ತಾಳು. ರಮಕಸ್ವಾಮಿ ದೀಕ್ಷಿತ ಕೃತಿ ಮೀರುವಿನಾರು ಕಾದಂಬರಿ ಪ್ರಿಯೇ ಮೋಹನ ರಾಗಂ ಪ್ರಸ್ತುತ ಕೊಡುತ್ತಾಳು ರಮಕಸ್ವಾಮಿ ದೀಕ್ಷಿತರ ಕೀರ್ತನ. ಯುವರ್ ಲಿಸ್ನಿಂಗ್ ಟು ರಾಗಂ 24/7 DTH ಎನಿ ಟೈಮ್ ಇಂಡಿಯನ್ ಮ್ಯೂಸಿಕ್. ಮೀರುವಿನಾರು ರಾಗಂ ನಿರಂತರ ಭಾರತೀಯ ಸಂಗೀತ ಸ್ರವಂತಿ. ನೆಕ್ಸ್ಟ್ ಟೈಮ್ ಬಿ ಲಿಸ್ನಿಂಗ್ ಟು ಅಲಕವದೇ ಮೀರಾ ಎಂದಾಗ ದೇವ ಮನೋಹರಿ ಸೆಟ್ಟು ಆದಿತಾಳ್ ಎಂ ಮೈಸೂರು ವಾಸುದೇವಾಚಾರ್ ಕೃತಿ. ಇಪ್ಪುಡು ಮಲಕದೇ ಮೀರಾ ದೇವ ಮನೋಹರಿ ರಾಗಂ ಆದಿತಾಳು ಮೈಸೂರು ವಾಸುದೇವಾಚಾರ್ ಕೃತಿ ಬಿಟ್ಟ.